ತೆಜಿ ಭೋಳೆಮಾಣು ಅಜ್ಮು ತಮಸ್ಸೋಬಿಬೆ ಹಿಮಾಚಲ ಪ್ರದೇಶಾರಿ ಇಕ ಇಹಿ ಶೋಭಲಿ ಜೈಗಾರಿ ಸೈರ ಕರಾಣಿ ಜುಣಿ ಪಹಾಡಾ ಬಿಚ ಸಫ್ರಾವೇ ಆಸಾನ ಹಿ ನಾಈ ಬಲ್ಕಿ ಪ್ರಯಟನಾಲೇ ಭೀ ನವೀ ಪಹಚಾನ ದೇನಿ ಹಾಂ ಗಲ್ ಕೇರ್ದಿ ಲಾಗಿದಿ ಸಾ ಅಟಲ್ ಟನಲಾರಿ ಜೊಹಾ ಅಜ್ಬಿ ಭಾರತಾರಿ ಇಂಜಿನಿಯರಿಂಗಾರ ಶಾನದಾರ ಉದಾಹರಣ ಮಾನಾ ಹಿಮಾಸಂಗೆ ಡಕೆದೆ ಪಹಾಡ ಠಾಂಡಿ ಬಾಗರ ಶುಭಲಿ ತೆರ ರಾಮಡಿ ಧಾರಾ ಹೋರ್ ರೋಮಾಂಚಾ ಸಂಗೆ ಭರನ ಸಫರ್ ಇನ್ನ ಸಭಿ ಸಂಗೆ ಭರಿ ದಿ ಆಸಾಮಾರಿ ಅಟಲ್ ಟನಲ್ ಶುಭಲೆ ಮಾಣುವೋ ಅಟಲ್ ಟನಲ್ ಹಿಮಾಚಲ ಪ್ರದೇಶರೆ ಕುಡು ಜಿಲ್ಲೆರೆ ಮನಾಡಿ ಸೆಟಾ ರೋಹತಾಂಗ್ ಕ್ಷೇತ್ರ ಜಿ ಸ್ಥಿತ ಆಸಾ ಅಸುರಂಗ ಸಮುದ್ರ ತಲಾಕೆ ಲಗ್ಭಗ್ 10,000 ಫೀಟಾರಿ ಉಂಚಾಯಿ ದಿ ಬೋಣಿನಿ ದುನಿಯಾರಿ ಸಭಿನ ಲಾಂಬಿ ಹೈವೇ ಸುರಂಗ ಮಂಜೆ ಏಕ ಮಾನಿ ದಿಯಾ ಇಸರಿ ಲಂಬಾಯಿ 9 ಕಿಲೋಮೀಟರ್ ಆಸಾ ಇಸಾ ಸುರಂಗರೋ ನಾವು ಭಾರತರೆ ಪೂರ್ವ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಜಿರೆ ಸಮ್ಮಾನಾಜಿ ಡಾವದೋ ಆಸಾ ತಿನ್ನೆ ಇಸಾ ಪರಿಯೋಜನಾರೋ ಸ್ವಪ್ನ ಬಾಡೋ ಥಿ ಹೋರ್ ತಿನ್ನರೆ ಪ್ರಯಾಸಕ್ಕೆ ಅಯೋಜನಾ ಆಗು ಬಢಿ ಇತ ತೆಣಿ ಇಸಾ ಶ್ರದ್ಧಾಂಜಲಿರೆ ರೂಪಾಜಿ ಅಟಲ್ ಟನಲ್ ನಾವು ದಿನೋ ಶೋಭಲೆ ಮಾಣುವೋ ಪೆಹಲೆ ಜಿ ಬಿ ಲೋಗ್ ಮನಾಡಿಕೆ ಲಾಹುಲ್ ಸ್ಪಿತಿ ಯಾ ಲೇಹ ಲದಾಖಾರಿಯೋ ಡೇವಾ ಥಿ ತೆ ತಿನ್ನ ರೋಹತಾಂಗ್ ದರ್ರೆ ಹೈಕರೆ ಡೇವಣೋ ಪಡಾ ಥಿ ಸರ್ದಿರೆ ಮೌಸಮಾಜಿ ಭಾರಿ ಹಿಯೋ ಪಡ್ನೆರೆ ಕಾರಣ ಅ ರಾಸ್ತೋ ಕೈ ಮಹಿನೆ ತೆಣಿ ಬಂದ ರೋ ಆಥಿ ಲೋಗ ಅಬೆ ಕೈ ಕಠಿಣಾಯಿರೋ ಸಾಮ್ನಾ ಕಿರ್ನೋ ಪಡಾ ಥಿ ಪರ್ ಜಿ ಬ್ಯೂರಿ ಅಟಲ್ ಟನರ್ ಬೋಣಿ ತೆತಾ ಬಾದ್ ಅ ಸಫರ್ ಬೇಗೆ ಹಿ ಆಸಾನ ಹೋಯ್ಗೊ ಹೆಬೆ ಮನಾಡಿಕೆ ಲಾಹೋಲ್ ಘಾಟಿ ತೆಣಿ ಪೂಜ್ನೆಲೆ ಕೈ ಘಂಟೆರೋ ಸಮಯ ಬಚಾ ಹೋರ್ ಲೋಗ್ ಹೆಬೆ ಸಾರಿ ಸಾಲ್ ಏವ್ ರಾಸ್ತೆ ಗೊ ಯಾತ್ರಾ ಭಿ ಕೇರಿ ಸೋಗಾ ಜೆ ಹಮೆ ಪ್ರಯಟನರಿ ದೃಷ್ಟಿಕೆ ಭಾಡೆ ತೆ ಅಟಲ್ ಟನಲೆ ಹಿಮಾಚಲ ಪ್ರದೇಶಬೆ ನವೀ ಪಹಚಾನ್ ದೇನಿ ದಿಯಾ ಅಸ್ ದೇಶ ವಿದೇಶಕ್ಕೆ ಹಜಾರೂರಿ ಸಂಖ್ಯಾನ ಪ್ರಯಟಕ ಇಸ ಸುರಂಗಬೆ ಬಾಳ್ನೆ ತೆಣಿ ಇಚ್ಛಾ ಜೆ ಬಿ ಕೋಯಿ ಬಹನ್ ಇಸ ಸುರಂಗ ಭಿತ್ರಿ ಪ್ರವೇಶ ಕೋರಾ ತೆ ಏ ಹೋ ಜಾಣಿಯಾ ಕಿ ಪಹಾಡರೆ ಸೀನೆ ಬೆ ಚಿರಿ ಕೋರೆ ಇಕ